ಗೋಪಾಲ ರಾಧೇ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ರಾಧೇ ಕೃಷ್ಣ ಗೋವಿಂದ

ಈತಗ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರ ಮೀತ ಜಟಾಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿ